0: ಅಗತ್ಯ. ಒಬ್ಬ ವೆತ್ತಗಿನ ಎಣ್ಣೆ
1: ಒಬತ್ ಬೆಲ್ಲದ ಪೊಲೆ ತೆಲ್ ಮೆಲದಿ ಗನಿಮೇದಿ ನಿಷ್ಪಾದಿತ ದಿನ್ಯಾತ್ ಕಲ್ಲಿಗುತ್ವನ ದಿನ್ಯಾತ್ ಸದಹನ್ ವ್ಯತಿ ಸಣ್ಣಾಮ ನಾಮ್ಯಾಕ್ ಸಹಿತ ಹೆಸರುಂ ಕಲ ಪೊಲ್ ತೆಲ್ಮ ಮಿಲದಿ ಗನ್ನ ಪುರುದುವಾಣ ಪೊಲ್ ಸಂವರ್ಧನ ಅಧಿಕಾರಿ ಪಣಿವಿಡಿಯಕಿ
2: ಬೆಯನ್ ಪೆಯ ಅಲುತ್ವನ ಅಲುತ್ ಪೆಯ ವಿಪಸ್ವ
3: ಐಬೋವನ್ ಜನತಾ ವಿಶ್ವಾಸ ಕರ್ಣ ಸತ್ಯ ನಿತ್ ನ್ಯೂಸ್ ಸಮಗ ಮಮ ತರಾಂಕ ಪೊಲೀಸ್ ಅನನುತಕ ವೆಡಿ ಪ್ರಹಾರ ಮಾತೆ ಪಲಾಯಾಮಿನ್ ಸಿಟಿಯದಿ ಪಾಂಡಲ ನಗರ ಎದಿ ಪೊಲೀಸ್ ಬಾರಡಗತ್ ಮೋಟರ್ ತೇತಿಬಿ ಹೆರೋಯಿನ್ ಗ್ರಾಮ್ ಪಹಲವೈ ಮಿಲಿಗ್ರಾಮ್ ದಿಸೆ ಹೆಟಕ್ ಸಹ ಮದ್ರವಿ ಜಾವಾರಮಿನ್ ರುಪಿಯಾಗತ್ ಬವಡ ಸ್ಯಾಕರ್ನ ರುಪಿಯಾಳ 9,24,000 ಹತ್ಸಿ ಹೆತ್ತಾವಕ ಮುದಲಕ್ ಸ್ವಾಗಿನತಿ ಬಹು ಪೊಲೀಸ್ ಮಾಧ್ಯ ಕೊಟ್ಟಾಶೆ ಪವಸನಪ ಮದ್ರವಿ ಚಾವಾರಂ ಕರುವಿಕ ಪಿಲಿಬಂದ ಅನಾವರಣ ನೆಬು ತೊರತುರಕ್ ಮತ್ತೆ ಗಿರುವುಳ್ಳ ಪೊಲೀಸ್ ಠಾಣೆ ನಡೆದಾರಿನ ಕಂಡಾಯ ಕದು ದಾಸನ ಮೆಮ ಸಕ್ಕರು ಗಮನ್ಗತ್ ಮೋಟರ್ ತೆ ಪಸು ಪಸ ಹಂಬಾಗೋ ಸತಿ ಬಬಾಯಿ ಪೊಲೀಸ್ ಮಾಧ್ಯ ಕೊಟ್ಟಾಶೆ ಪೆವಸುವೆ ಎಂಬ ಮೋಟರ್ ತೆ ಸಿಟಿ ರೇದುರು ಸಹ ಕಾಂತಾವಾನ್ ದೆದಿನ ಕುವಿಸಿನ್ ಪೊಲೀಸಿಯ ಎಹಿದಿ ಅತರಂಗುಲಿಗೆಂತಿ ಬೆನಪ ಸಕ್ಕರ್ ರೇದುರು ಅವಿಸಿನ್ ಅನನೋತ ಕಾಯ್ ಮೋಟರ್ ತೆ ದಾವಣಿ ಕಿರಿ ಮೇದಿ ಪೊಲೀಸ್ ನಿಲ್ದಾರಿನ್ ಎಮರತೆ ಟಯರ್ ಇಲಾಖಕರ ವೆಡಿತ ಭೀಮಕ್ ಸಿದ್ದು ಕರೆತಿ ಬೆನಪ ಎಂಬ ವೆಡಿತ ಭೀಮಿನ್ ಪಸು ಮೋಟರ್ ತೆ ನತರ ಕರೆಗನುಣೆ ಪಂಡಲ ನಗರ ಆಸನ್ನೇ ಇತಿ ಆಸಿಯಾನ್ ಕ್ರೀಡಾವಳಿ ಟೇಬಲ್ ಟೆನಿಸ್ ಪಲಮು ಅಟೆ ತರಂಗೇಕತಿ ಜಯ ಹಿಮಿಗರ್ ಗಣಿಮಟ್ಟ ಶ್ರೀಲಂಕಾವೆ ಬಿಮನ್ ದಿ ಭಂಡಾರ ಸಹ ಚನುಲ್ ದುಲೇಶನ್ ಅದ ಸಮತುನ ಓನ್ ಮೆಮ ಜಯ ಲಭ್ಯ ಟೇಬಲ್ ಟೆನಿಸ್ ಮಿಶ್ರ ಯುಗಲ ತರಂಗೇಕತಿ ಮೆಹದಿ ಓನ್ ಕಟಾರ್ ರಾಜ್ಯಟೆರ್ ಹಿವ ತರಂಗವೆದುನ ಬಿಮನ್ ದಿ ಭಂಡಾರ ಸಹ ಚನುಲ್ ದುಲೇಶನ್ ತರಂಗೇ ಜಯಗತ್ತೆ ವಟತುನ ಟೆ ಕಕ್ಲಿಸಾಯ್ ಪಲಮು ಅಟೆ ಲಕುಣು ಹತಟೆ ಕೊಲಹಕ್ಲಿಸ್ ಜಯ ಗಣಿಮಟ್ಟ ಕಟಾರ್ ಕ್ರೀಡಕೆಯ ಸಹ ಕ್ರೀಡಿಕಾವ ಸಮತುನ ಎಹತ್ ಇಲಂಗ ತರಂಗ ವಟತುನಮ ಜಯಗತ್ತೆ ಬಿಮನ್ ದಿ ಭಂಡಾರ ಸಹ ಚನುಲ್ ದುಲ್ಶೇನ್ ವಿಸಿನ್ ಎಹಿದಿ ಲಕುಣ ದೊಲಹಟ್ ದಹಯಕ್ ಎಕೊಲಹಟ್ ತುನಕ್ ಸಹ ಎಕೊಲಹಟ ಹತ್ತರ ಕ್ಲಿಸ್ ಓನ್ ತರಂಗ ವಟತುನ ಜಯಗತ್ತ ಮಿಲಗ ನೆಟ್ ನ್ಯೂಸ್ ಪಾಸ್ವರ್ ಪಹಟ ಮೊಹತಿನ್ ಮೊಹತ ವಿನಸ್ವನ ಅಳುತ್ಮ ತೊರತುರು ಸಂದ ನೆಟ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನೆಟ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪಿವಿಸೆನ್ ನೆತಹೋತ್ ನೆಟ್ ನ್ಯೂಸ್ ಟೊಟೆಲ್ ಕೆ ಅಪಗೆ ವೆಬ್ಬಡವಿಯಟ ಪಿವಿಸೆನ್
1: පොල් වගාව නිසි පරිදි නඩත්තු කිරීම මගින් ඔබට ඉහළම ආදායමක් රටට ඉහළ විදේශ විනිමයක් පොල් වගා කරුවෙනි ශ්‍රී ලංකා පොල් ආර්ථිකයේ නිහඬ විරුවා ඔබයි පොල් සංවර්ධන අධිකාරියේ පණිවිඩයකි
4: FM 95 FM 94.8 Net FM
5: Brought to you by
6: Binana Lokuma Supreme Tag Idane Kamalotraya NLB Mega Power Obat Adama Miladi Ganna
7: Hiru Payanomin Vishwasa Hiru Sahal Obage Langama Vilanda Salin Adama Miladi Ganna
8: Oyat Pahalata Washi Wenna Finishing Mahalak Nam Color Up Tamai
9: Maru Bang

ಶ್ಲಾಘನಾಥ ವೂ ಅಪ ತಥಾಗತ ಸಮ್ಮಾಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.